ಸಂಬಂಧ ಸಾಹ ಸೋಲತಾನ ಗಿರಹ ಸೇತಿ ಮಾಲ ತಹನ ಕೀಡಿ ತೋಲನ ಹೋವನಿ ಏತೆ ಸನ್ಮನಹೋ ನಾವೀಶ್ವರ